0: ಗಾರ್ಡನ್ ಸ್ಟೋರ್ ಹಾಲಾಣಿ ಹೋಲ್ಸೇಲ್ ಡಿಪೋ ಅ ನೇಮ್ ಟು ಬಿ ಟ್ರಸ್ಟೆಡ್
1: ಸರಿಯಾ ಗಾರ್ಡನ್ ಟಿಎರ್ ಎಂಗಲ್ ಚೇನಲ್ ಪಟ್ಟಿ ಲೋಹಿ ದರವಾಜಾ ಸಿಲ್ವರ್ ಜಾ ಚೌಂಕ್ ಸಿಮೆಂಟ್ ರೇತಿ ಕ್ರೇಶ್ ಐ ರಂಗ ವಗೈರಾ ಬಾಜ಼ಾರ್ ಕಾ ಬಾರಿಯ ದಸ್ತಿಯಾಬ್ ಆಹಿನ್
0: ಹಾಣೆ ಯಚು ಮೆಹರಾನ್ ಐರನ್ ಸ್ಟೋರ್ ನಜ್ದ ಬಲೋಚ್ ಪೆಟ್ರೋಲ್ ಪಂಪ್ ನ್ಯಾಷನಲ್ ಹೈವೇ ಹಾಲಾಣಿ
1: ರಾಬ್ತೆ ಲಾಯ ಪ್ರೊಪ್ರೈಟರ್ ಗುಲಾಮ್ ನಬಿ ಮುಗಲ್ 03003204372 ಐ 02424601000